ಸೈದಾ ಕೆಟ ತಕ ಕತೆ ಹಿತದು ತಾತ ಕೆಟ ತಕ ಕತೆ ಹಿತದು ತಯ್ಯತ್ತು ಕತೆ ಹಿತದು ಕತೆ ಹಿತತೆ ಹಿತಾಂ ಕತೆ ಹಿತ ತದೆ ಗಣತ ಧೀಂ ಧಣ್ಣತ್ತ ಧಿಮ್ಮಿತೈ ಧಣ್ಣತ್ತ ಝಣ್ಣುತಾಂ ಝಣ್ಣುತ್ತ ಧಿಮ್ಮಿತಾಂ ಧಿಮ್ಮಿತ ಕಿಟ ತಾಂ ಧಣತ ಧಿಮಿತಾಂ ಧಣತ ಝಣುತೈ ಝಣುತ ಧಿಮಿತೈ ಧಿಮಿತ ಕಿಟ ತಾಂ ಝಣುತ ಧಿಮಿತ ತೈ ಝಣುತ ಧಿಮಿತ ತಧಿಂ ಧಣತ ಝಣುತ